0: ಓಕೆ ಸರ್, ಸುಮ್ರ ದಿಮುಖ್ ಅಂದಿದ್ದೀವಿ ಲಾಡ್ ಶಹ ದಿಮಿಶ್ ನೋಟೆನ್ಶನ್ ರೈಸ್ ಆಫ್ ಎಸ್ವಾ ಶಹ ಸಿಮಲ ವಲೇಶ ದಿಮಹ ಶಲಾದಿಪುರ ದಿಮಹ ದಿ ಹೈ ಸಿಪುರ ಸಿ ಹುಮ್ ಲಾಡ್ ಶೆ ರವಾಯ್ ಖಲೇ ಖ ಮುಲಸಿಮ್ ಚಸಾ ರಣವಾಲ್ ಜಿ ರಣವಾಲ್ ಕಿ ಮುಲಸಿಮ್ ಚಸಾ ಸರ ದಿಮಿಶ್ ಪ್ರೊಡಕ್ಟ್ಸ್ ಮಿಲ ವೇಷನ ಅದ ಹವರ್ ತಿಲ ಲೇಶ ಅಗಿ ನಹರ ಖುಸ ಲೇಶ ಮುಲಸಿಮ್ ಚಸಾ ರಣವಾಲ್ ವಲಹ ಹಲಕು ರುಚಿಕ್ ಶೇಷ ವೇಷ
1: ದನ್ವರ್ ಬದನ್
0: ಸಾಡ್ ಪಾಂಚ್ ಸೌ ಗ್ಯಾರ ಚಾರ್ ಸೋಟೆ ಸಚಿ ಗುರುಜಿ ಸೂಕ್ತ.